0: ಕಮಲಾಭಿಭೂಷಿತ ಭುಕ್ತಿ ಮುಕ್ತಿ ಪ್ರದಾತಾ ಚ ತಸ್ಮೈ ಶ್ರೀ ಗುರುವೇ ನಮಃ.
1: ಮಂತ್ರ ಸತ್ಯಂ ಪೂಜಾ ಸತ್ಯಂ ಸತ್ಯದೇವೋ ನಿರಂಜನಂ ಗುರುವಾಕ್ಯಂ ಸದಾ ಸತ್ಯಂ ಸತ್ಯಮೇವ ಪರಾಪರಂ.